0: ಜಯಶ್ರೀ ದಲೆ ನಮಸ್ಕಾರ ಸೇವಾ ದಲೆ ದುದಲಪ್ಪಾ ಸೇವಡೈ ಹುಡಿಸ್ ಪಾಟ್ರೋನು ಕಾ ಲೋ ಬರ್ಗ ಜೋ ಕರ್ ಸಾ ನೋ ಉಪಸ್ಥಿತ ಬೈ ಸಕೆ ಕಸು ಮನಿರಾ ಸಲಾಮಾ ತಾಕ್ರಿನ್
1: ಆಜಾ ಬಿಕ್ರಮ ಸಂಬಾದ 2083 ಬದೌ 13 ಗತ್ಯ ಶನಿವಾರ ಅಗಸ್ಟ 29 ತಾರೀಖ ಬುದ್ಧಿಸ್ ಪಾತ್ರ ಅನುಸಾರ ಆಜ ದಾವ ದಿನ ಬ ಚುಡುಕ್ 16 ಗತ್ಯ ಬಾಗ್ನಿಮಾನ್ ಬುದ್ಧಿಸ್ ಪಾತ್ರ ಅನುಸಾರ ಆಜ ಗೋ ದಿನ ಗೋ ಜೋಗ ಇಸ್ ಪ್ರಕಾರ ಛ ಆಜ ಘರ್ ಬನೌನ ತೆತ್ತಿ ರಾಮ್ರೋ ದಿನ ದೇಖೇಗೊ ಛೈನ ಘರ್ ಮ ಜಗಾಲ್ನೆ ಘರ್ ಬಾರೆಗೊ ಕಾಮಹರು ಗರ್ನ ತೆತ್ತಿ ರಾಮ್ರೋ ದೇಖೇಗೊ ಛೈನ ಚೋರ್ ಗರಿ ಕೇಸ್ ಕಾಟ್ನೆ ದಿನ ರಾಮ್ರೋ ದೇಖೇಗೊ ಛೈನ ಆಜಾಗೋ ಠೇಜೋರ್ ಯಾ ಯೋಗ ಫಲ್ ಮೇ ಅನಿ ಯಿ ಛ ಮೇ ಬನೆಗೊ ಅಗ್ನಿ ರ ಯಿ ಬನೆಗೊ ದುಇಟಾ ಆಜ ಅಗ್ನಿಹರು ದುಇಟಾ ಜುಟೇಗೊ ಛ ಯಸ್ಲೈ ರಾಮ್ರೋ ಮಾನಿಂಚ ಸಾರೇ ರಾಮ್ರೋ ಮಾನಿಂಚ ಆಜಾಗೋ ಜೋಗಿನಿ ಪೂರ್ವ ಪರೆಗೊ ಛ ಯಸ್ಲೈ ಪಛಾಡಿ ಪಾರ್ನೋಸ್ ಕುನೈ ಪನಿ ಕಿಸಿಮ್ಗೊ ವಿಘ್ನ ಬಾಧಾ ಛೈನ ರ ಆಜ ಮೇಲಾ ಬನಿ ಜುಟೇಗೊ ಛ ಮೇಲಾ ಬನ್ನೆಗೊ ಅರ್ಥ ಚೈ ಆಜ ಅಗ್ನಿ ದೇವತಾಹರು ಜುರೇಗೊ ಛ ಧೇರೈ ಪಟಕ ಭನಿಸಕೆಗೊ ಛ ಮೈಲೆ ಯೋ ಅಗ್ನಿ ದೇವತಾ ಜುಡ್ದಾ ಹಾಮಿ ಕೆ ಖಾಲ್ಗೊ ಪೂಜಾ ಗರ್ನೆ ಹೋ ಭನೆರ ರ ಬೌದ್ಧ ಧರ್ಮ ಮಹಾಯಾನ ತ್ರಿಪಿಟಕ ಭಿತ್ರ ಬಸೇರ